ಯಮುನೆ ಚಕಾಟ ವರ ಕಿಸನ್ ಬುರಲಿ ಧರ ಕುನಿ ಮನೆಗೇರಿ ಧರ ನರ ವರ ನಟವ ಪುಂಜವನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳ ಸಿನ್ಗಾರ್ ಅಲಿ ಚನನ ನಾಥತ ಉಡುವಿ ಬಹಾತ್ ಇತಿ ಅಲ ಗೋಪ ಗೋಪಿಕಾ ಕನಯ್ಯಾ ಸಖ ಖೇಡತೋ ರಾಧಾ ಸಖೀಲ ಕಸ ಕಸ ಕಸ ಕಸ ಕಸ

ಯಮುನೆ ಚಟ ವರ ಕಿಸನ್ ಬುರಲಿ ಧರ ಕುಣಿ ಮನೆ ಗಿರಿ ಧರ ನರ ವರ ನಟವ ಕುಂಜವನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರ ಕರಿ ಸೋಳ ಸಿನ್ ಗಾತ್ ಅಲಿ ಚನನ ನಾಚತ ಉಡುವಿ ಬಹಾತ್ ಕಿತಿ ಅಲ ಗೋಪ ಗೋಪಿಕಾ ಕನಯ್ಯಾ ಸಖ ಖೇಡತೋ ರಾಧಾ ಸಖೀಲ ಕಸ ಕಸ ಕಸ ಕಸ